ಭಕ್ತಿಮಿಪ್ಷೀರೇನಮ್ಯಂ ನಮಃ ಸ್ವಾ ವಿನೋತ್ ವಿನೋತ್ ಸ್ಮರೋತ್ ಇಂಜಯ ಫ್ನೋತ್ ಫ್ಯೋತ್ ಬಿಬಂತು ಕ್ರಾತೋ ಸ್ಮರೋತ್ ಇಂಜಯ ಪುನಃ ಗಣೇಶ್ ಶೀರೇ ಸೋಸ್ ಬಖರೆ